0: adwuma ye ti wan kasa na wo kreti nkwaye so ma wo ho a sesa wa brabo
1: amen
0: na ba di shira wo
1: amen
0: men tina mu sa men kasa me die obi ntumi sha me so wo ko tina wari as na kasa obi ntumi sha me so a wo ye begu
1: amen
0: because wo kwa wari a esa wo ba som
1: jesus
0: wo kwa wari en kasa wo be ye strong no or be many mu abeye den